ಮೀಳಂಗೀತೆಯ ಲತಾ ವಲ್ಪೊಲಗೆ ಸುವಂದ ಪಿರುಣು ಹಂಡೆನ್ ಸರಸನ ಮುತ್ತುಸ್ವಾಮಿಗೆ ರಿದ್ಮೆನ್ ಜೀವಿತೆ ಗನ್ನ ದಿನೇ ದಿನೇ ಗೀತೆ ಮೇ ಗೀತೆ ಅಸು ಗಾಮ ಹಿತಟೆನವ ಅಪೇ ಪರ್ಣ ಸಂಗೀತೆ ಮುರುದು ಸುವೆ ಗಮೇ ಸರಳ ಸತುಟ ಸಹ ಪರ್ಣ ಕಾಲೇ ರಿದ್ಮೆಯ ಲತಾ ವಲ್ಪೊಲಗೆ ಹಂಡ ಮೇ ಗೀತೆಯಟ ದಿನ ಆಲೋಕೆ ಅಸಲಿಮ್ಮ ಆನಕೆನಾಟ ಹಿತ ಲಂಗಾವೆನವ ಸಂಗೀತೆ ಹಂಡಟ ಸರಳ ನವನ ಹಂಗೀಮಕ್ ಸತುಟಕ್ ಸಹ ಅತಿ ತೇ ರಸ್ಯಾಕ್ ಕರ್ಲದೇನು ಒಬೇ ದವಸಟ ಲಾವಣ್ಯಕ್ ಸುವೆಯಕ್ ಸಹ ಪರ್ಣ ರಸ್ಯಾಗೆನ ಮೇ ಗೀತೆ ದೆಂಗ್ ಒಬಟ ಅಸನ್ನ ಪುಲ್ವನ್ ಲಂಕಾ ರೇಡಿಯೋ ಮಗಿ ಹೊಯ್ಟ ಹರನ್ ಸಿ ಐನ್ ಲೀಡ್ ದಸ್ ದೇನ್ ವ್ಯಾಮನ್ ಕ್ಲಾಸಿಸ್ ಅಂಡ್ ಕ್ಲಂಗ್ ಶ್ರೀಲಂಕಾ ವೀಡ ಲೆಬೆಂಡಿಕ್ ಮಾರ್ಕ್ ದಿನೇ ದಿನೇ ಗೆ ಸುಂಗನ್ ಫೋಮ್ ಐನ್ಸಿಗ ಆಟಿಗ ಲತಾ ವಲ್ಪುಲ ಓನ್ ಮುತ್ತುಸ್ವಾಮಿ ಮ್ಯೂಸಿಕಾಲಿಸ್ ಗೆ ಟ್ರಾಗನ್ ಪ್ರಿಂಟ್ ಐನ್ ಅ ಮಿಸುಂಗ್ ಔಸ್ ಲೈಸ್ಟಿಸ್ ಕೈಟ್ ನೋಟ್ಸ್ ಅ ಗೀಲ್ ಓನ್ ಎಸ್ಟ ಲೇಬನ್ಸ್ ಫ್ರಾಯ್ಡ್ ಲತಾ ವಲ್ಪುಲ ಸ್ಟೀಮರ್ ಟ್ರೇಕ್ಟ್ ಐನ್ ಅ ಬೆಸೊಂದರ ಕ್ಲಾಹೈ ಟಿ ಸಪೋರ್ಟ್ ಬೆರೂಟ್ ಓನ್ ಐನ್ ಅ ಟ್ರೌಟ್ ಅ ವ್ಯಾಮ ಔಸ್ಟ್ರಾಲ್ ಫಲಾಯ್ ದೇ ಮಿಸ್ಟುಕ್ ಬೆವೇಗ್ ಉಂ ಉನ್ ಪಾಬ ಫಸ್ಟ್ ವಿ ಐನ್ ಕ್ಲೈನ್ ಟನ್ಸ್ ಔಸ್ ದಿಮ್ ಡೋಪ್ ಲೇಬನ್ ಇನ್ ಶ್ರೀಲಂಕಾ ಐನ್ ಲೀಡ್ ದಸ್ ಗೂಟ ಇಸ್ಟಿಮುಂಗ್ ಸೆಂಕ್ಟ್ ಉನ್ ಇನ್ನರುಂಗ್ ಫರ್ವೆಕ್ಟ್ ಎಟ್ಸ್ ಪೂ ಸೀಲ್ ಬೈ ಲಂಕಾ ರಾಡಿಯೋ ದಿನೇ ದಿನೇ

ಬಗೆನೇ ಕರಮೀಹಾ ಕೊಯ್ದೋ ಹುಟ ಪ್ರಿಯ ಕರಲಲಿ ಅಕ್ಕದ ಇನ್ನೇ ಮಂಗಲ ಲೋಕೆ ಇನ್ನೇ ಮಂಗಲ ಲೋಕೆ ಓ